ಅಮ್ಮತೆಂಬ ಸೇನ್ ವರ್ಮ ಅಲಿ ವರ್ಮ ಎಲ್ಲಿ ವರ್ಮ ಮಗ್ಗದ ಸೇನ್ ವರ್ಮ ಯಾಜರ ಬಿಜೋ ಯಾಜರ ತುಂಡ ಸೇನ್ ಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್.